ಅವಕ್ಕೆ ನಮ್ಮ ಹೊಸರು ಸ್ಟುಡಿಯೋಗೆ ಕೇನ ಯೋ ಮಲ್ಗರ ಏನು ಸ್ಟೆಬಿಲ್ ಗೋನ್ ವೇಚಿದ ಸಂದರ ತವಲಗ ವರ್ಷ ಹೌಚಿ ಹೌಚಿ ಹೌಚಿ ನಾ ಖಬರ್ ಇನ ಕೈ ಬಿಖಿ ನ ಕೈ ಆ ಗರ್ಮೈ ನೀ ವಲದ ಬಿಲ್ಕುಲ್ ಅಗತ ಬಿಖಾವ ಲಗೋ ತು ಸರ್ ಸರ್ ಓರ್ ಕಾಲ್ ತರಫ್ ದಸ್ತ ಶಾ ಜರ್ ಜರ್ ತು ಸಿ ಕಾಲ್ ಕವಲಿ ಬಸಿ ಫರ್ನೋ ಸತಾಯಿ 291 292

0: ಸೋಡಿಯ ಲೆಸ್ನರ್ಸ್, ಟೈಮ್ ರಿಸರ್ವ್ ಪ್ರೋಗ್ರಾಮ್ ಸರ್ ತರ ಸಿದ್ಧ ಲೇನಾ ಚಾಮಿ ಚೇತ ಚೇತ ಆವಾಜ್ ಓರಿದು ಪ್ರೋಗ್ರಾಮ್ ರಿಸರ್ವ್ ಓರಿದು ಖಾಲಿ ಇರುತ್ತಾ ಹೋಗಳು ಎಸ್ ಎಂ ಎಸ್ ಇರುತ್ತಾ ಹೋಗಳ ಟಾಪಿಕ್ ಹವಲಿ ಸಹ ಖಬರ್ ಹೋಗಳಲ್ಲಿ ಯೋ ಜಹಾನ್ ಮನೆ ನೆಕೋ ಯೋ ನಡೆ ಮನೆ ನಾ ತಂದ್ರ ತ ಖುಷೋಲ ಹೋ ಸೆ ಮಿಶ್ಬ ಕೌ ತೋ ಸೇ ಬರಾ ದೌಗಾನೆ ತೋ ಸೇ ಬಕವೇ ಜನಾ ಬಿಲ್ಕುಲ ದೇ ಮಿಶ್ದೇ ಬರಾ ದೌಗಾನೆ ತೋ ಸರ ವಯೋ ಸಲಿ ಜನಾ ಬಿಲ್ಕುಲ ಬ್ಯಾ ಮುಲಾಕಾತ್ ಕೀ ಜಿ ಹಡ ಬಜೆ ನಫಸ್ ಪ್ರೋಗ್ರಾಮ್ ಸೇ ಹದ ಲೋಯ್ ನೆ ಮತ್ ಕೀ ದೇ ಮೋ ಔ ಬ್ಯಾ ಬಜೆ ನಾ ಬಿಲ್ಕುಲ ತೋ ಸರ ವಯೋ ಸಲಿ ಬ್ಯಾ ನನ್ ಮುಲಾಕಾತ್ ಕೀ ಜಿ 10 ನಾ 12 ಬಜೆ ಪೂರೆ ಪ್ರೋಗ್ರಾಮ್ ದಸ್ತೂರ್ ಮಹಫಿಲ್ ಕೀ ಜಿ ಸೂಪರ್ ಡೂಪರ್ ತಾರಿಕ್ ಸರ ಜಿ ಬಿಲ್ಕುಲ್ ಮ್ಯಾನೇಜರ್ ಸೇಬ್ ಸರ ಚರ್ತವೆ ಖುಷಾಲ ಹೋ ಸಾಹೇಬಾದ ಹೋ ಸೈಸದ ಆಸಿ ಖಬರ್ ಚಗಾ ತೋ ಸುಸರ ಮನೆ ಶಾನೆ ಭೀ ಲಗೆ ದಲ ಹೈ ಹೇ ಮನೆ ನಾ ಗುಣೆ ಬಖ್ಷನ ಹೋ ಮಾಜ್ರಾ ತಾ ಹಾ ದೋ ಸಾಹೇಬಾದ ಹೋ ಸಾಹೇ ಉಸ ಪರ ಓಕೆ ಇಜಾಜ಼ತ ಪಾಕಿಸ್ತಾನ ಜಿಂದಾಬಾದ್ ರೇಡಿಯೋ ಅಮನ್ ಖರಕ್ ಫಾಯಿಂದಾಬಾದ್ ಭಾಯ್ ಭಾಯ್ ಚಾಚಾ ದಿಲ್ ವಾಲಾ ಫೋ ಅಮಾನ್
1: It's 6 o'clock. Hourly time check is brought to you by Radio Aman. Jhan Rang Aman.

ಹೌದು ಜನ ಬಿಲ್ಕುಲ್ ಬನ್ನ ರೇಸ್ ಬಂದೆ ಚೆಗನ ಸ್ಪೆಷಲಿ ಸ್ಪೆಷಲಿ ಮೋಸ್ಟ್ ಸ್ಪೆಷಲಿ ಖುಷಾಲ ಜನ ಚಾಸಿ ಮಂಗ್ನಿವಿ ಯಾ ಮಂಗ್ನಿ ಶಿವಿ ನನ್ ರೇಜ್ ಮನೆ ಯಾ ಸಬೋತೇವಿ ಮುಬಾರಕ್ ಕುಚಿ ಮೋ ಪನಾಲಿಸ್ ಕೆ ಗನ ದಾ ಸೆ ಸಷ್ಟಾ ದಾ ಚೆ ಸಬೋದ ಹೋ ಬಿಲ್ಕುಲ್ ಯಾನನ್ ಹ ದೆ ಚಾ ಹೋ ಬಿಲ್ಕುಲ್ ಬೋದು ನೈಸ್ತಾ ನೋ ದಾ ಗನ ಬೋಯ ತಡ ಲೈ ಕುಶಾ ಠೋಲ್ ಬಿಲ್ಕುಲ್ ಪನನ ರೇ ಮೇ ಚೆ ಚಾ ಹೈ ವದು ನೈ ದೆ ಗನ ಓ ಯಾ ಸಬೋದ ದಿಜೆ ನೋ ದಾ ಯವಾ ಸಂದರ ಜೆ ದಾ ಹೇ ಮಿಸ್ಟರ್ ಅಫ್ನಾ ರೇಡಿಯೋ ಮನ್ ಕರೆಕ್ಟ್ ತರಫ್ನಾ ಉಠೋಲ ಅವ್ರೆ ದುನ್ಗು ತರಫ್ನಾ ಜಿದೆ ಠೇ ಮನೆ ಓರ್ವೆ ಗಾನಾ ಬಿಲ್ಕುಲ್ ಸ್ಪೆಷಲ್ ಆಗೋ ತೈ ಡಾಲೈವಿ ಸೋ ಎಂಜಾಯ್ ದಟ್ ಸೇಕ್.

0: ನಗೆಗೆ.
1: ಒನ್ ಟೈಮ್ ಪ್ಲೀಸ್ ಜಿ, ಒನ್ ಟೈಮ್.
0: ಮಿನಹೋ ಮಿನಾದ ಪಜೋರ್ ಪಜೋರ್ ನಗೆಗೆ.
1: ಫ್ರಮ್ ಸ್ಟಾರ್ಟ್.
0: ಮಿನಹೋ ಮಿನಾದ ಪಜೋರ್ ಪಜೋರ್ ನಗೆಗೆ.
1: ಪಚೋ ನಗೆಗೆ ಪಶೋರ್ ನಗೆಗೆ.
0: ಪಚಗೋ ನಕಿಗಿ ಪಶೋರ ನಕಿಗಿ.
1: ಮಿನಹೋ ಮಿನಾದ
0: ಮಿನಹೋ ಮಿನಾದ ಪಜೋರ್ ಪಜೋರ್ ನಕಿಗಿ.
1: ಮಿನಹೋ ಮಿನಾ ವಾಡಿ ಬಿನಾ ವಾಡಿ. ದಿಸ್ ಒನ್ ಒನ್ ಟೈಮ್ ಪ್ಲೀಸ್
0: ಜಿ. ಮಿನಹೋ ಮಿನಾ ವಾಡಿ ಬಿನಾ ವಾಡಿ.
1: ओके जी, कस लगी लगा क्लास मुझे शुरू करा म्यूजिक क्लास.